prisoners who say yeah yeah ha no be hu no mo do wo kwa ho do be bia ya no mo atre wo mo hu nipa no mo atre wo mo nsa wo te trotro mo abu se bia wo atre ne nsa so ofri okọ se kura wo ye arm robber e kura urade si ye nkai wo mo urade si wo ye nkai wo mo obi wo ho wa nye na dwen so ko ye bibi obi bi de trigger bibi ma bibi bibi o se moda so wo honam yi moda so wo honam yi sister pray for somebody.